0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳುವಿರಿ. ಕನ್ನಡ ಕಸ್ತೂರಿ. ಮಂಗಳವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು. ಬನ್ನಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳೋಣ ಕವಿತಾ ವಾಚನ. ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಸ್ವರಚಿತ ಕವಿತಾ ವಾಚನ ಕೇಳುತ್ತೀರಿ ಶ್ರೀಮತಿ ಸುಮತಿ ನಿರಂಜನ್ ರಾವ್ ಇವರಿಂದ. ಕೇಳಿ ಸ್ವರಚಿತ ಕವಿತಾ ವಾಚನ.
1: ಎಲ್ಲ ಕನ್ನಡ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ. ಇಂದು ನನ್ನ ಕೆಲವು ಕವಿತೆಗಳನ್ನ ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಮೊದಲ ಕವನ ಶಿವಗೆ ಸಲ್ಲುವ ಹೂವು. ಈ ಕವನ ಬರೆದಿದ್ದು ಹೇಗೆ ಅಂತ ಹೇಳಿದ್ರೆ, ತುಂಬಾ ಹಿಂದೆ ಚಂದಮಾಮದಲ್ಲೋ ಬಾಲಮಿತ್ರದಲ್ಲೋ ನಾನೊಂದು ಕತೆ ಓದಿದ್ದೆ. ಅಂದ್ರೆ ವಿದ್ಯೆಯ ಮಹತ್ವದ ಬಗ್ಗೆ. ರೂಪ ಗುಣ ಯೌವನ ಸಂಪತ್ತು ಎಲ್ಲ ಇದ್ರೂ ವಿದ್ಯೆ ಒಂದಿಲ್ದಿದ್ರೆ ದೇವರ ಪೂಜೆಗೆ ಬಾರದ ಪಾಲಾಶ ಕುಸುಮಧಾರ.

ವ್ಯರ್ಥವಾಗುತ್ತೆ ಮನುಷ್ಯನ ವ್ಯಕ್ತಿತ್ವ ಅಂತೇಳಿ. ಒಬ್ಬ ಪಂಡಿತನ ಪುತ್ರ, ಅವ ಶುದ್ಧ ಶುಂಠ ಇರ್ತಾನೆ, ಅವನಿಗೆ ಹೇಗೆ ವಿದ್ಯೆಯ ಬೆಲೆ ಗೊತ್ತಾಗುತ್ತೆ ಅನ್ನೋದೇ ಈ ಕವನದ ವಸ್ತು. ಶಿವಗೆ ಸಲ್ಲುವ ಹೂವು. ಒಂದಾನೊಂದು ಕಾಲ ಅದು, ಇದ್ದನೊಬ್ಬ ಘನ ವಿದ್ವಾಂಸನು. ಅವನ ಗುರುಕುಲದಲ್ಲಿ ನೂರಾರು ಸ್ನಾತಕರು. ಅವನಿಗೊಬ್ಬನೇ ಮಗನು, ಸುಂದರಾಂಗನು ಅವನು. ದೃಢಕಾಯನು, ಈಜುವನು, ಹಾರುವನು, ಓಟದಲ್ಲಿ ಮೊದಲಿಗನು. ವಿದ್ಯೆಯಲ್ಲಿ ಮಾತ್ರ ಪೆದ್ದ ಶಿಖಾಮಣಿಯು. ಸೀಳಿದರೂ ನಾಲಿಗೆ ಬಾರದೆರಡಕ್ಷರವು. ಶುದ್ಧ ಶುಂಠನು ಅವನು, ಉಂಡಾಡಿಗುಂಡನು. ವಿದ್ಯೆಯಲ್ಲಿ ಮಾತ್ರ ಪೆದ್ದ ಶಿಖಾಮಣಿಯು, ಸೀಳಿದರೂ ನಾಲಿಗೆ ಬಾರದೆರಡಕ್ಷರವು. ಶುದ್ಧ ಶುಂಠನು ಅವನು, ಉಂಡಾಡಿಗುಂಡನು. ಮಾಡಿದರೆ ಮದುವೆ ಸರಿ ಹೋಗುವನೆಂದರು ಜಾತಕವ ನೋಡಿದ ಪುಟ್ಟ ಜೋಯಿಸರು. ಮಾಡಿದರೆ ಮದುವೆ ಸರಿ ಹೋಗುವನೆಂದರು ಜಾತಕವ ನೋಡಿದ ಪುಟ್ಟ ಜೋಯಿಸರು. ಪಕ್ಕದೂರಿನ ಕವಿ ಶಿರೋಮಣಿಯ ಪುತ್ರಿ ಸುಂದರಿ, ಸುಶೀಲೆ, ಸಕಲ ಕಲಾವಲ್ಲಭೆಯು. ಕೂಡುವುದು ಗುಣಗಳು ಮೂವತ್ತಾರು, ಚಿರಕಾಲ ಬಾಳುವರು ಸಂತಸದಿ ಎಂದರು. ಕೂಡುವುದು ಗುಣಗಳು ಮೂವತ್ತಾರು, ಚಿರಕಾಲ ಬಾಳುವರು ಸಂತಸದಿ ಎಂದರು. ರೇಷ್ಮೆಯ ವೇಷ್ಟಿಯು, ಜರಿಯ ಮುಂಡಾಸು, ತೆಗೆದೇ ತೆಗೆದಳು ದೃಷ್ಟಿ ಮದುಮಗನ ಅಮ್ಮ. ತೆಗೆದೇ ತೆಗೆದಳು ದೃಷ್ಟಿ ಮದುಮಗನ ಅಮ್ಮ. ಪಟ್ಟೆ ಪತ್ತಲ ತೊಟ್ಟು ಮೊಗ್ಗು ಹೂವಿನ ಜಡೆ, ತಗ್ಗಿಸಿದ ತಲೆ ಕೆಂಪು ನಾಚಿಗೆ ಕೆನ್ನೆ ತುಂಬ. ಬಂದಳು ಹಸೆಮಣೆಗೆ ಚಂದದಾ ಮದುಮಗಳು. ಬಂದಳು ಹಸೆಮಣೆಗೆ ಚಂದದಾ ಮದುಮಗಳು. ಸಾಮರಸ್ಯದಿ ನೀವು ನೂರು ಕಾಲ ಬಾಳಿ ಎಂದು ಅಕ್ಷತೆಯ ತಳಿದರು ಬಂದವರೆಲ್ಲರೂ. ಸಾಮರಸ್ಯದಿ ನೀವು ನೂರ್ಕಾಲ ಬಾಳಿ ಎಂದು ಅಕ್ಷತೆಯ ತಳಿದರು ಬಂದವರೆಲ್ಲರೂ. ಮೊದಲ ರಾತ್ರಿಗೆ ಹಾಲು ಕೇಸರಿ ಕೈಯಲಿ ಕನ್ನೆ ಕೇಳಿದಳು ಕವಿ ಕಾಳಿದಾಸನ ಕುರಿತು. ಕುಮಾರ ಸಂಭವದ ರಸಸಮಯವರಿತು. ಕನ್ನೆ ಕೇಳಿದಳು ಕವಿ ಕಾಳಿದಾಸನ ಕುರಿತು, ಕುಮಾರ ಸಂಭವದ ರಸಸಮಯವರಿತು. ಬೆಬ್ಬೆಬ್ಬೆ ಎಂದನು ಕುರುಬ ಮದುಮಗರಾಯ. ಬಯಲಾಯಿತು ಅವನ ಬಣ್ಣವೆಲ್ಲ, ಬಯಲಾಯಿತು ಅವನ ಬಣ್ಣವೆಲ್ಲ. ಕೆರಳಿ ಕಣ್ಣೀರಗರೆದಳು ಕವಿಗುವರಿ, ಕವಿತೆಯೊಂದನ್ನು ಕಟ್ಟಿ ಎಸೆದಳವನೆಡೆಗೆ. ಕೆರಳಿ ಕಣ್ಣೀರಗರೆದು ಕವಿತೆಯೊಂದನ್ನು ಕಟ್ಟಿ ಎಸೆದಳವನೆಡೆಗೆ. ರೂಪ ಯೌವನ ಸಂಪನ್ನನು, ಕುಲಶೀಲ ಗುಣವಿದ್ದರೇನು, ವಿದ್ಯೆ ಇಲ್ಲದ ನೀನು. ಪಾಲಾಶ ಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಪಾಲಾಶ ಕುಸುಮ ಸಮವು ವಿದ್ಯೆ ಇಲ್ಲದ ನೀನು, ಪಾಲಾಶ ಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಮುದ್ದಿನ ಮಡದಿಯ ಮೂದಲಿಕೆ ಕೇಳಿದವ ತಗ್ಗಿಸಿದ ತಲೆ ಮತ್ತೆ ಎತ್ತಲಿಲ್ಲ. ಅಪಮಾನ ದುಃಖ ದುಗುಡ ದುಮ್ಮಾನ ಸಹಿಸೆನೆಂದನು ತಟ್ಟನೆದ್ದೆನು ಹಸೆಯಿಂದ. ನಡೆದನೆಲ್ಲೋ ಗೊತ್ತಿಲ್ಲ ಎತ್ತಲೋ, ನಡೆದನೆಲ್ಲೋ ಗೊತ್ತಿಲ್ಲ ಎತ್ತಲೋ. ಹೇಳಬಾರದಿತ್ತು ಕಟುನುಡಿಯ ತಾನೆಂದು ನೊಂದು ಬೆಂದಳು ಕವಿಕುವರಿ ಬಳಲಿ. ಬಡವಾಗಿ ಬೇಗೆಯಲಿ ಪಶ್ಚಾತ್ತಾಪದಲ್ಲಿ ಹಳಹಳಿಸಿ ಅತ್ತಳು ಮಾನಿನಿ ತಪಸ್ವಿನಿಯು. ದಿನಗಳುರುಳಿದವು ವರ್ಷಗಳು ತೆರಳಿದವು, ದಿನಗಳುರುಳಿದವು ವರ್ಷಗಳು ತೆರಳಿದವು. ಒಂದು ದಿನ ಮಧ್ಯಾಹ್ನ ಭೋಜನದ ವೇಳೆ ಭವತಿ ಭಿಕ್ಷಾನ್ ದೇಹಿ ಎಂದನೊಬ್ಬನು ಸಾಧು ನಿಂತವಳ ಮನೆಯ ಮುಂದು. ಒಂದು ದಿನ ಮಧ್ಯಾಹ್ನ ಭೋಜನದ ವೇಳೆ ಭವತಿ ಭಿಕ್ಷಾನ್ ದೇಹಿ ಎಂದನೊಬ್ಬನು ಸಾಧು ನಿಂತವಳ ಮನೆಯ ಮುಂದು. ಮಲಿನ ವಸ್ತ್ರವು ಪೊದೆಗಡ್ಡವು ಜಡೆಯು ಬನ್ನಿ ಸ್ವಾಮಿ ಎನ್ನುತ್ತಾ ಎಲೆಯ ಹಾಕಿದಳು. ಬಡಿಸಿದಳು ಅನ್ನವನು ತುಪ್ಪವನ್ನು ಹಾಕುತ್ತಿರೆ ಬಳೆಜಾರಿ ಬೀಳುವಂತಾಗೆ ಸಾವರಿಸಿಕೊಂಡಳು, ಸಾರನ್ನು ಹೊಯ್ದಳು. ಬಳೆಜಾರಿ ಬೀಳುವಂತಾಗೆ ಸಾವರಿಸಿಕೊಂಡಳು, ಸಾರನ್ನು ಹೊಯ್ದಳು. ಕಣ್ಣೆಲ್ಲೋ ಶೂನ್ಯದಲ್ಲಿ ಕೃಷಾಂಗಿಯ ಕೈ ಕಂಡನೋ ಅತಿಥಿ ಕಲಸಿದನು ಸಾರನ್ನ. ಕಣ್ಣೆಲ್ಲೋ ಶೂನ್ಯದಲ್ಲಿ ಕೃಷಾಂಗಿಯ ಕೈ ಕಂಡನೋ ಅತಿಥಿ ಕಲಿಸಿದನು ಸಾರನ್ನ. ತುತ್ತ ಇಟ್ಟನೋ ಬಾಯಲ್ಲಿ ಅಯ್ಯೋ ಸಾರೋ ಬಿಸಿ ನೀರೋ ಹಸಿ ಮುದ್ದೆಯೋ ಇದು. ಕ್ಷಣದಲ್ಲೇ ಕಟ್ಟಿದನು ಆಶು ಕವಿತೆಯ ಕಗ್ಗ. ಇಂಗು ಬೆಲ್ಲ ಖಾರವು ಸೇರೆ ಜೀರಿಗೆ ಒಗ್ಗರಣೆ ಮೇಲೆ ಬೇರೆ. ಎಲ್ಲ ಇದ್ದರೂ ಸರಿ ಉಪ್ಪೇ ಇಲ್ಲದಿರೆ ಸಾರಹೀನವು ಸಾರು. ಎಲ್ಲ ಇದ್ದರೂ ಸರಿ ಉಪ್ಪೇ ಇಲ್ಲದಿರೆ ಸಾರಹೀನವು ಸಾರು. ಪಾಲಾಶ ಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಪಾಲಾಶ ಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಮಿಂಚುಗಣ್ಣಿನ

ರಾಧು ನಗುನಗುತ ಹೇಳಿದನು. ನೋಡುತ್ತ ಕನ್ನೆಯ ಮೊಗವನ್ನ, ಎಲ್ಲಿ ಹೋದಿರಿ ಸ್ವಾಮಿ, ಇಷ್ಟು ದಿನ ನನ್ನ ತೊರೆದು, ಕ್ಷಮೆ ಇರಲಿ ತಪ್ಪಾಯಿತು ಎಂದಳು ತರಳೆ. ಅವನ ಕಾಲಿಗೆ ತನ್ನ ತಲೆಯನ್ನಿಟ್ಟು, ಎಲ್ಲಿ ಹೋದಿರಿ ಸ್ವಾಮಿ, ಇಷ್ಟು ದಿನ ನನ್ನ ತೊರೆದು, ಕ್ಷಮೆ ಇರಲಿ ತಪ್ಪಾಯಿತು ಎಂದಳು ತರಳೆ. ಅವನ ಕಾಲಿಗೆ ತನ್ನ ತಲೆಯನ್ನಿಟ್ಟು, ಅಳಬೇಡ ಎಲೆಚೆಲುವೆ, ಸಾಧಿಸಿದೆ ನೀನು ಯಾರಿಂದಲಾಗದ್ದು. ಶಪಥ ಮಾಡಿದನಂದೇ ಆ ರಾತ್ರಿ ವಿದ್ಯೆ ಕಲಿಯದೆ ಮುಖ ತೋರೆನೆಂದು, ವಿದ್ಯೆ ಕಲಿಯದೆ ಮುಖ ತೋರೆನೆಂದು. 12 ವರ್ಷಗಳು ಕಾಶಿಯಲ್ಲಿ ಮಾಡಿದೆನು ತಪವ ನೀ ಹೇಳಿದ ಆ ವಿದ್ಯೆಗಾಗಿ, 12 ವರ್ಷಗಳು ಮಾಡಿದೆನು ತಪವ ನೀ ಹೇಳಿದ ಆ ವಿದ್ಯೆಗಾಗಿ, ನಿನ್ನ ಪ್ರೀತಿಗಾಗಿ, ಮತ್ತೆ ಹುಟ್ಟಿದ ಆ ವಿದ್ಯೆಯ ಪ್ರೀತಿಗಾಗಿ. ಸ್ವೀಕರಿಸು ನನ್ನನ್ನು ಸ್ನಾತಕೋತ್ತರನನ್ನು, ಸ್ವೀಕರಿಸು ನನ್ನನ್ನು ಸ್ನಾತಕೋತ್ತರನನ್ನು. ಚಂದದೆಂದಿರುವ ನಾವು ನಮ್ಮದೇ ಗುರುಕುಲ ಕಟ್ಟಿ ವಿದ್ಯೆಯನ್ನು ಹಂಚೋಣ. ಚಂದದೆಂದಿರುವ ನಾವು ನಮ್ಮದೇ ಗುರುಕುಲ ಕಟ್ಟಿ ವಿದ್ಯೆಯನ್ನು ಹಂಚೋಣ. ಹಂಚೋಣ ಬುದ್ಧಿಯನು ಪ್ರೀತಿಗಾಗಿ, ವಿದ್ಯೆ ಮೇಲಣ ನಮ್ಮ ಪ್ರೀತಿಗಾಗಿ, ಪ್ರೀತಿಗಾಗಿ ವಿದ್ಯೆ ಮೇಲಣ ನಮ್ಮ ಪ್ರೀತಿಗಾಗಿ. ಯಾರ್ಯಾರ ನೆನೆಯಲಿ, ಇದೊಂದು ಜಾನಪದ ಶೈಲಿಯ ಕವನ. ಈ ಕವನ ನಮ್ಮ ಇಂದಿನ ಆಧುನಿಕ ಜೀವನದಲ್ಲಿ ವಿಜ್ಞಾನದ ಕೊಡುಗೆಯ ಬಗ್ಗೆ ಇರುವಂಥದ್ದು. ಸುಮಾರು 75-100 ವರ್ಷಗಳ ಹಿಂದೆ ತಂತ್ರಜ್ಞಾನ ಇಷ್ಟು ಮುಂದುವರೆದೇ ಇದ್ದ ಕಾಲ. ನೀರನ್ನು ಬಾವಿಯಿಂದ ಸೇದಬೇಕಿತ್ತು, ಮಿಕ್ಸಿ ಇರಲಿಲ್ಲ, ಕೈಯಲ್ಲೇ ಅರಿಬೇಕಿತ್ತು. ಫೋನು, ಮೊಬೈಲು, ಅದರ ಕನೆಕ್ಟಿವಿಟಿ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯ, ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಈಗ ಎಲ್ಲ ಕೆಲಸಕ್ಕೂ ಮಷೀನ್ಸ್ ಬಂದು ನಮ್ಮ ಸಮಯ ಎಷ್ಟು ಉಳಿತು, ನಮ್ಮ ದಿನಚರಿ ಎಷ್ಟು ಸುಧಾರಿಸ್ತು, ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಜನ ಹೋರಾಟ ಮಾಡಿದರು, ಹೀಗೆ ಎಷ್ಟೊಂದು ಕಾಣದ ಕೈಗಳು ನಮ್ಮ ಇವತ್ತಿನ ಸುಖ ಸೌಕರ್ಯದ ಜೀವನಕ್ಕೆ ಶ್ರಮಿಸಿದ್ರು, ಅವರಿಗೆಲ್ಲ ಮತ್ತು ತಂತ್ರಜ್ಞಾನಕ್ಕೂ ಕೃತಜ್ಞತೆ ಹೇಳ್ತಾ ಈ ಕವನ ಬರೆದಿದ್ದು. ಯಾರ್ಯಾರ ನೆನೆಯಲಿ.

ಮನೆ ಮನೆಗೆ ಹರಿಸಿದ ಆ ಭಗೀರಥರ ನೆನೆದೇನ. ಕೆರೆ ನೀರ ನದಿ ನೀರ ಮನೆ ಮನೆಗೆ ಹರಿಸಿದ.

ಆಯಾಸ ಆಕಳಿಸಿ ಅಲ್ಲೇ ಹೊರಗಿತ್ತ, ಆಕಳಿಸಿ ಅಲ್ಲೇ ಹೊರಗಿತ್ತ. ಕ್ಷಣದಲ್ಲಿ ಕಡೆಯುವ ಯಂತ್ರಾಯಕ್ಷಿಯ ಹುಟ್ಟ,

0: ಗೋಡೆ ಒಳಗೆ ಕುಳಿತಿದ್ದ ಶಾರದೆಯ ಶಾಲೆಗೆ ಕಳಿಸಿದ ಶೂರರಿಗೆ, ಶಾಲೆಗೆ ಕಳಿಸಿದ ಶೂರರಿಗಕ್ಷರ ಅಕ್ಷರ ಅಕ್ಷತೆ ತಳಿದೇನ, ಅಕ್ಷರ ಅಕ್ಷತೆ ತಳಿದೇನ, ಅಣ್ಣಯ್ಯ ಕಾಲಿಗೆ ಕರಪುಷ್ಪ ಇಟ್ಟೇನ, ಕಾಲಿಗೆ ಕರಪುಷ್ಪ ಇಟ್ಟೇನ, ಕಾಲಿಗೆ ಕರಪುಷ್ಪ ಇಟ್ಟೇನ.
1: ಈಗ ನಾನು ಓದಲಿರುವ ಕವನ ಇತ್ತೀಚೆಗೆ ನಮ್ಮನ್ನು ಅಗಲಿರುವ ಹೈದರಾಬಾದಿನ ಕನ್ನಡಿಗರ ಹೆಮ್ಮೆಯ ಕವಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆವಿ ತಿರುಮಲೇಶ್ವರ ಕುರಿತಾಗಿದೆ. ಇಲ್ಲಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ನಲ್ಲಿ ಭಾಷಾ ವಿಜ್ಞಾನದ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ ಇಲ್ಲೇ ನೆಲೆಸಿದ್ದ ತಿರುಮಲೇಶ್ವರು ಕನ್ನಡದ ಮಹತ್ವದ ಕವಿ, ವಿಮರ್ಶಕರು, ಅನುವಾದಕರು, ಕತೆಗಾರರು, ಅಂಕಣಕಾರರು. ಅವ್ಯಯ ಕಾವ್ಯ, ಅಕ್ಷಯ ಕಾವ್ಯ, ಮಹಾಪ್ರಸ್ಥಾನ, ಮುಖಾಮುಖಿ, ಬೇಂದ್ರೆಯವರ ಕಾವ್ಯಶೈಲಿ ಇತ್ಯಾದಿ ಅವರ ಪ್ರಮುಖ ಕೃತಿಗಳಲ್ಲಿ ಕೆಲವು. ಅವರಿಗೊಂದು ಶ್ರದ್ಧಾಂಜಲಿ ತಿರುಮಲೇಶರಿಗೆ. ಯಾವ ಬೀಜ, ಯಾವ ಜಲ, ಯಾವ ವನಸುಮ ವಿಕಸಿಸಿ ಘಮಿಸುವುದೋ ಯಾವ ನೆಲದಲ್ಲಿ? ಯಾವ ಬೀಜ, ಯಾವ ಜಲ, ಯಾವ ವನಸುಮ ವಿಕಸಿಸಿ ಘಮಿಸುವುದೋ ಯಾವ ನೆಲದಲ್ಲಿ? ಈ ಲೆಕ್ಕ ಬಲ್ಲವನು ಆ ಏಳು ಕುಂಡಲವಾಡು ಮಾತ್ರ. ಕಾಸರಗೋಡಿನ ಕೋಡೊಡೆದು ಸಿಡಿದು ಗಡಿದಾಟಿದ ಸೀಡು, ಕಾಸರಗೋಡಿನ ಕೋಡೊಡೆದು ಸಿಡಿದು ಗಡಿದಾಟಿದ ಸೀಡು ಬಂದು ಬಿದ್ದದ್ದು ದಕ್ಷಿಣ ಪ್ರಸ್ಥದ ಬಿಸಿ ಬಂಡೆ ಕೋಡಿನ ಮೇಲೆ. ಇಲ್ಲಿ ಕನ್ನಡದ ಮೆಕ್ಕಲು ಮಣ್ಣಿಲ್ಲ, ತೆಂಕಣ ಗಾಳಿ ಮಳೆಯಿಲ್ಲ, ಕಡಲ ಮೊರೆತವೂ ಇಲ್ಲ. ಇಲ್ಲಿ ಕನ್ನಡದ ಮೆಕ್ಕಲು ಮಣ್ಣಿಲ್ಲ, ತೆಂಕಣ ಗಾಳಿ ಮಳೆಯಿಲ್ಲ, ಕಡಲ ಮೊರೆತವೂ ಇಲ್ಲ. ಗುಂಪುಗಾರಿಕೆಯ ಕೊಳೆಯಿಲ್ಲ, ರಾಜಕೀಯದ ಕಳೆಯೂ ಇಲ್ಲ. ಗುಂಪುಗಾರಿಕೆಯ ಕೊಳೆಯಿಲ್ಲ, ರಾಜಕೀಯದ ಕಳೆಯೂ ಇಲ್ಲ. ಆದರೂ ಕುಡಿಯೊಡೆದು ಬೆಳೆದು ಸೊಂಪಾಗಿ ಪುಸ್ತಕಾನನದಲ್ಲಿ ಅರಳಿ ಅವ್ಯಯ ಅಕ್ಷಯ ಕಾವ್ಯ ಕುಸುಮ ಘಮ ಮತ್ತೆ ಗಡಿದಾಟಿ ಹರಡಿತೆಲ್ಲೆಲ್ಲೂ. ಪುಸ್ತಕಾನನದಲ್ಲಿ ಅರಳಿ ಅವ್ಯಯ ಅಕ್ಷಯ ಕಾವ್ಯ ಕುಸುಮ ಘಮ ಮತ್ತೆ ಗಡಿದಾಟಿ ಹರಡಿತೆಲ್ಲೆಲ್ಲೂ. ಇವ ನಮ್ಮವ, ಇವ ನಮ್ಮವ ಎಂದರು ಗಡಿ ಆಚೆಗಿನ ಗಡಿಯೊಳಗಿನವರೆಲ್ಲ. ಇವ ನಮ್ಮವ, ಇವ ನಮ್ಮವ ಎಂದರು ಗಡಿಯಾಚೆಗಿನ ಗಡಿಯೊಳಗಿನವರೆಲ್ಲ. ಕನ್ನಡವೆಂದರೆ ಬರೀ ಭಾಷೆಯಲ್ಲವೋ ಮರಿ, ಅದು ಎಲ್ಲಿ ಬೇಕೆಂದರಲ್ಲ ಅರಳುವ ಅಕ್ಷರ ಆತ್ಮವೋ? ಕನ್ನಡವೆಂದರೆ ಬರೀ ಭಾಷೆಯಲ್ಲವೋ ಮರಿ, ಅದು ಎಲ್ಲಿ ಬೇಕೆಂದರಲ್ಲ ಅರಳುವ ಅಕ್ಷರ ಆತ್ಮವೋ? ಕನ್ನಡಕ್ಕೆ ಕಾಪಿರೈಟ್ ಇಲ್ಲವೋ? ಕನ್ನಡಕ್ಕೆ ಕಾಪಿರೈಟ್ ಇಲ್ಲವೋ? ಗಡಿ ಸೀಮೆ ಇಲ್ಲವೋ? ಗಡಿ ಸೀಮೆ ಇಲ್ಲವೋ? ಹೈದರಾಬಾದಿನ ಪಾಕಶಾಲೆಯಲ್ಲೂ ಹುಟ್ಟಬಹುದೋ ಹಾಲುಬಾಯಿಯ ಹದ? ಅದು ಜೊಳ್ಳಲ್ಲ, ಅದು ಜಾಳಲ್ಲ. ಅದು ಎಲ್ಲಿದ್ದರೂ ಎಂತಿದ್ದರೂ ನಿತ್ಯ ಕಣೋ ಸತ್ಯ ಕಣೋ? ಕನ್ನಡ ಅದು ಜೊಳ್ಳಲ್ಲ ಜಾಳಲ್ಲ, ಎಲ್ಲಿದ್ದರೂ ಎಂತಿದ್ದರೂ ನಿತ್ಯ ಕಣೋ ಸತ್ಯ ಕಣೋ?
2: ಇದುವರೆಗೆ ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಸ್ವರಚಿತ ಕವಿತಾ ವಚನ ಶ್ರೀಮತಿ ಸುಮತಿ ನಿರಂಜನ್ ರಾವ್ ಇವರಿಂದ ಕೇಳಿದಿರಿ. ಈಗ ಕೇಳುವಿರಿ ಒಂದು ಸುಮಧುರ ಚಿತ್ರಗೀತೆ. ಚಿತ್ರ ತಾಯಿ ಕರುಳು, ಕಂಠ ಪಿ ಬಿ ಶ್ರೀನಿವಾಸ.

0: ಸ್ನೇಹಿತರೆ, ಹಸಿರೇ ಉಸಿರು. ಮರ ಇದ್ದರೆ ಮಳೆ, ಹಸಿರು ಇಲ್ಲದಿದ್ದರೆ ನಮಗೆ ಉಸಿರೇ ಇಲ್ಲ. ಮರಗಳು ಇಲ್ಲದಿದ್ದರೆ ಮಳೆಯೇ ಇಲ್ಲ. ಬೆಳೆದು ನಿಂತ ಮರಗಳನ್ನು ಕಡೆಯಬೇಡಿ, ಮರ ಉಳಿಸಿ, ಮರ ಬೆಳೆಸಿ. ಅವು ನಮ್ಮ ಮನೆಗಳನ್ನು ಉಳಿಸುತ್ತವೆ, ನಮ್ಮ ಮನಗಳನ್ನು ಬೆಳಗಿಸುತ್ತವೆ. ಮರೆಯದಿರಿ, ಮೈ ಮರೆಯದಿರಿ. ಹಸಿರು ಉಳಿಸಿ, ಮರ ಬೆಳೆಸಿ, ಮನುಕುಲ ಸಂರಕ್ಷಿಸಿ.
1: ಇದರೊಂದಿಗೆ ಇಂದಿನ ಕನ್ನಡ ಕಸ್ತೂರಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಲು ಪರಿಮಳ ಜೋಶಿಗೆ ಅಪಡೆ ಕೊಡಿ.
0: ಮತ್ತೆ ಗುರುವಾರ ಇದೇ ಮೀಟರ್ಗಳ ಮೇಲೆ
1: ನಾವು ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಇರುತ್ತೇವೆ. ನೀವು ಕನ್ನಡ ಕಾರ್ಯಕ್ರಮ ಕೇಳಲು ಮರೆಯಬೇಡಿ. ನಮಸ್ಕಾರ.